ಅಂತಸ್ಥಿತೋ ಏನ ಭವಂತ್ಯ ದುಃಖ. ಮುಜೆ ಸ್ವರ್ಗ ವೈಕುಂಠ ಮುಕ್ತಿ ನಹಿ ಚಾಹಿ. ಏಕ್ ಹಿ ಬರ್ದೇನ ಆರ್ತಿಂ ಪ್ರಪದ್ಯೆ ಖಿಲ ದೇಹ ಭಾಜಾಂ ಅಂತಸ್ಥಿತೋ ಏನ ಭವಂತ್ಯ ದುಃಖ. ದುನಿಯಾ ಜಿತ್ನೆ ಪ್ರಾಣಿ ಹೇ ಜಿತ್ನೆ ದುಃಖಿ ಜೀವ ಹೇ ಉನ್ಕೆ ದಿಲ್ ಮೇ ಜಾಕರ್ ಮೇ ಬೈಠ ಜಾಊ ಔರ್ ಉನ್ಕೆ ದುಃಖ ಕಾ ಅನುಭವ ಮೇ ಕರ್ತಾ ರಹೂ. ಯಾನಿ ಸಂಸಾರ ಕೆ ಲೋಗೋ ಕಾ ದುಃಖ ಮುಜೆ ಮಿಲ್ ಜಾಯೆ ಔರ್ ಮೇರಾ ಜೋ ಸುಖ ಹೇ ವೋ ದುನಿಯಾ ಕೆ ಲೋಗೋ ಕೋ ಪ್ರಾಪ್ತ ಹೋ ಜಾಯೆ. ಇಸ್ಕೆ ಅಲಾವಾ ಮೇರಿ ಕೋಯಿ ಕಾಮನಾ ನಹೀ ಹೈ, ಕೋಯಿ ಅಭಿಲಾಷಾ ನಹೀ ಹೈ. ವೃಷ್ಟಿ ಹುಯಿ, ದುರ್ಭಿಕ್ಷ ಕಾ ಪರಾಭವ ಹುವಾ, ವಿಜಯ ಹೋ ಗಯಿ ಭಕ್ತಿ ಕಿ. ಇಸ್ ವಂಶ ಮೇ ಆಗೇ ಚಲ ಕರ್ಕೆ ಪಾಂಚಾಲ ವಂಶ, ಕೌರವ ವಂಶ, ಯೇ ಕೈ ಶಾಖಾಯೇ ಶಾಖಾ ಪರ ಶಾಖಾ ನಿಕಲ್ತಿ ಚಲಿ ಗಯಿ. ಲೇಕಿನ್ ಜಯಾತಿ ಮಹಾರಾಜ್ ಕೆ ಜ್ಯೇಷ್ಠ ಪುತ್ರ ಜೋ ಯದು ಹೈ ನಾ, ಕೈ ಪೀಳಿ ಬೀತ ಜಾನೆ ಕೆ ಬಾತ್ ಮೇ ಯದು ಮಹಾರಾಜ್ ಕೆ ವಂಶ ಮೇ ಏಕ ರಾಜಾ ಹುವೆ ದೇವಮೀಟ್, ಔರ್ ದೇವಮೀಟ್ ಮಹಾರಾಜ್ ಕಿ ದೋ ಪತ್ನಿಯಾ ಥಿ. ಏಕ ಪತ್ನಿ ಕಾ ಏಕ ಪುತ್ರ ಹುವಾ ಸೂರ್ಸೇನ್, ಔರ್ ದೂಸರಿ ಪತ್ನಿ ಕೆ ದೋ ಪುತ್ರ ಹುವೆ ಅರ್ಜನ್ಯ ಔರ್ ಪರ್ಜನ್ಯ. ಸೂರ್ಸೇನ್ ಮಹಾರಾಜ್ ಕೆ ಪುತ್ರ ಹುವೆ ವಸುದೇವ ಆದಿ, ಅರ್ಜನ್ಯ ಪರ್ಜನ್ಯ ಕೆ ನವನಂದ ಹುವೆ ಜೋ ಗೋಕುಲ್ ಮೇ ಬಾಸ್ ಕರ್ತೆ ಹೈ.